ನೋಡಿ ಮುಂದು, ನಿಬ್ಬೆಂತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆಂತನೆ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಲೇಚಿ ನೆಲಪಡು.